ಅಪಮುಖತಮಹೆ ತಾರ ಕವಣ ಕವಣ ಕಮಣ ಗುಣ ಕಹಿಯ ಅಂತ ನಹೆ ಕಶ್ಪಾರ ಲಾಖ ಲಾಖ ಲಾಖ ಕೈ ಕೋರ ಕೋಹ ಐಸೋ ಬೇಚಾರ ಬಿಸಮ ಬಿಸಮ ಬಿಸಮ ಹೀ ಪೈ ಹೈ ಲಾಲ ಗುಲಾಲ ರಂಗಾರ ಕಹ ನಾನಕ ಸಂತನ ರಸ ಆಯಿ ಹೈ ಜ್ಯೋ ಚಾಕ ಗುಂಗಾ ಮುಸ್ಕಾರ ಸತ್ಗುರು ಹೋಯ ದಯಾಲ ತನ ಸರದಾ ಪೂರಿಯ ಸತ್ಗುರು ಹೋಯ ದಯಾಲ ನಕಬ ಹೂ ಚೂರಿಯ ಸತ್ಗುರು ಹೋಯ ದಯಾಲ ತ ದುಃಖ ನಾ ಜಾಣಿಯ ಸತ್ಗುರು ಹೋಯ ದಯಾಲ ತ ಹರ ರಂಗ ಮಾಣಿಯ ಸತ್ಗುರು ಹೋಯ ದಯಾಲ ತ ಜಮಕಾ ಡರ ಕಿಹಾ ಸತ್ಗುರು ಹೋಯ ದಯಾಲ ತ ಸದಹಿ ಸುಖ ದೇಹಾ ಸತ್ಗುರು ಹೋಯ ದಯಾಲ ತ ನವ ನಿಧ ಪಾಯ ಸತ್ಗುರು ಹೋಯ ದಯಾಲ ತ ಸಚ ಸಮಾಯ ನಾಹ ಜತಿ ಸತಿ ನಹಿ ಪಡಿಯಾ ಮೂರ್ಖ ಮುಗ್ಧಾ ಜನ್ಮ ಭಯಾ ಪ್ರಣವತ ನಾನಕ ತಿನ್ಕೀ ಸರಣಾ ಜಿನ ತೂ ನಾಹಿ ವಿಸರ್ಯಾ ಸುಕಹೋ ಟಲ ಗುರ ಸೇವಿಯ ಅಹನಸ ಸಹಜ ಸಭಾಯ ದರ್ಶನ ಪರಸೈ ಗುರು ಕ ಜನ್ಮ ಮರಣ ದುಃಖ ಜಾಯ ಸತನಾಮ ಶ್ರೀ ವಾಹಿಗುರು ಸಾಹಿಬ್ ಜೀ ಸೂಹೀ ಮಹಲ್ಲಾ ಪಂಜವಾಂ ಗುರ ಅಪನೇ ಊಪರ ಬಲ ಜಾಯ ಆಠ ಪಹರ ಹರ ಹರ ಜಸ ಗಾಯ ಗುರ ಅಪನೇ ಊಪರ ಬಲ ಜಾಯ ಆಠ ಪಹರ ಹರ ಹರ ಜಸ ಗಾಯ ಸಿಮರ ಸೋ ಪ್ರಭ ಅಪನಾ ಸ್ವಾಮೀ ಸಗಲ ಕಟಾಕ ಅಂತರ ಜಾಮೀ ರಹಾವ ಚರಣ ಕಮಲ ಸ್ಯೋ ಲಾಗಿ ಪ್ರೀತ ಸಾಚೀ ಪೂರ್ಣ ನಿರ್ಮಲ ರೀತ ಸಂತ ಪ್ರಸಾದ ವಸ ಮನ ಮಾಹಿ ಜನ್ಮ ಜನ್ಮ ಕೇ ಕಿಲ ವಿಖ ಜಾಹಿ ಕರ ಕೃಪಾ ಪ್ರಭ ದೀನ ದಯಾಲ ನಾನಕ ಮಾಂಗಾ ಸಂತರ ವಾಲಾ ಕರ ಕೃಪಾ ಪ್ರಭ ದೀನ ದಯಾಲ ನಾನಕ ಮಾಂಗಾ ಸಂತರ ವಾಲಾ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತಿಹ ಜುಗ ಹೋ ಜುಗ ಅಟಲ ತನ್ ತನ್ ಸಾಹಿಬ ಶ್ರೀ ಗುರು ಗ್ರಂಥ ಸಾಹಿಬ್ ಮಹಾರಾಜ್ ಜೀ ದೀ ಪಾವನ ಹಜ್ಯೂರಿ ಅಂದರ್ ಜುಡ ಬೈಠೀ ಅತೀ ಸತ್ಕಾರಯೋ ಸಾಧ ಸಂಗತ ಜೀಓ ਵੱਡਿਆਂ ਭਾਗਾਂ ਵਾਲੇ ਹੋ ਰੋਜ਼ਾਨਾ ਅੰਮ੍ਰਿਤ ਵੇਲੇ ਆਪਣੇ ਰੁਝੇਵਿਆਂ ਵਿੱਚੋਂ ਕੁਝ ਸਮਾਂ ਕੱਢ ਸਤਿਗੁਰਾਂ ਦੀ ਪਾਵਨ ਗੋਦ ਵਿੱਚ ਜੁੜ ਬੈਠ ਕੇ ਅੰਮ੍ਰਿਤ ਬਾਣੀ ਦੇ ਸ਼ਬਦ ਕੀਰਤਨ ਸਰਵਣ ਕਰਕੇ